ಜಗನ್ನಾಥ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಜಗನ್ನಾಥ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಜಗನ್ನಾಥ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಶಿವ ಶಿವ ಶಿವ ಶಿವ ಸುಬ್ರಹ್ಮಣ್ಯಂ ಹರ ಹರ ಹರ ಹರ ಸುಬ್ರಹ್ಮಣ್ಯಂ ಓಂ ಶಿವ ಶಿವ ಶಿವ ಶಿವ ಸುಬ್ರಹ್ಮಣ್ಯಂ ಹರ ಹರ ಹರ ಹರ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯ ಶಂಕರವನ ಭವ ಸುಬ್ರಹ್ಮಣ್ಯ ಶಂಕರವನ ಭವ ಸುಬ್ರಹ್ಮಣ್ಯ ಜಯ ಶಿವ ಶರವಣ ಭವ ಸುಬ್ರಹ್ಮಣ್ಯ ಗುರು ಶರವಣ ಭವ ಸುಬ್ರಹ್ಮಣ್ಯ ಓಂ ಶಿವ ಶರವಣ ಭವ ಸುಬ್ರಹ್ಮಣ್ಯ ಗುರು ಶರವಣ ಭವ ಸುಬ್ರಹ್ಮಣ್ಯ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯ ಹರ ಹರ ಶಿವ ಶಿವ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯ.

0: ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಶಿವ ಶಿವ ಶಿವ ಶಿವ ಸುಬ್ರಹ್ಮಣ್ಯಂ ಹರ ಹರ ಹರ ಹರ ಸುಬ್ರಹ್ಮಣ್ಯಂ ಓಂ ಶಿವ ಶಿವ ಶಿವ ಶಿವ ಸುಬ್ರಹ್ಮಣ್ಯಂ ಹರ ಹರ ಹರ ಹರ ಸುಬ್ರಹ್ಮಣ್ಯಂ
1: ಶಿವ ಶಿವ ಶಿವ ಸುಬ್ರಹ್ಮಣ್ಯಂ
0: ಜೈ ಶಿವ ಶಿವ ಶಿವ ಶಿವ ಸುಬ್ರಹ್ಮಣ್ಯಂ ಹರ ಹರ ಹರ ಹರ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ.